ಕುರಿ ದಸೈತ ಬಯು ಸರಿ ಹುಣ ಗಯೆ ಹನುಮಂತ ಸೈತ ಅಕಸ್ಮರ ಗರಿ ಕುದೇರ ಹನುಮಾನ್ ಉತ್ತೇತಿ ಕಾಸಮ ಸೀತಾಜಿ ಕನ ಭೇಟಿ ಫರ್ಕನ ಫೇರ ರಾಮಚಂದ್ರ ಕಾಸಮ ಪುಗ್ನಿ ಅಕಲ್ ಬಲ್ ಸೈನ ಇನಕೋ ಭುಜ ಸವೈ ಬಲ್ ಭನೀ